0: ಮೇದಗೋತಿ
1: ಮೇದಗೋತಿ
0: ಅಲೋರಿನ
2: ಕಿರಿಹಿನ
0: ಮಧುಬಿಕ
1: ಸೋಪುಕ
0: ನದ್ರಿತ್ರದುಂ ದನ ಒರೆ ತಾಲ ಕನ ಚೋಕ್ ತೂಲೆ ಚನ ದೇಕ್ ಬೇಲ್ಕಿ ಕನ ಧರ ದರ ಅನುರಾಧಾ
1: ಉಕಹದಾ
0: ಅನುರಾಧಾ
1: ಉಕಹದಾ
0: ಜೊಲೆ ಬುಡೆ ಜಾ ಜೊಲೆ ಬುಡೆ ಜಾ ಜೊಲೆ ಬುಡೆ ಜಾ